ಕಾಯಿ ನಾನಕಲ್ಲಿ ಖೇ ಮಂಗಿಯ ಔತ ಗಿಣಿಯಿಂದ ಜಾಯಿ ಮಹಲ್ಲಾ ಪಹಲಾ ಪೌ ಪುಯಿ ಪವಿತ್ರ ಪಾಣಿ ಸತ್ ಸಂತೋಖ ಬಲೇದ ಹಲ ಹಲೇ ಮೀ ಹಾಲೀ ಚಿತ್ ಚೇತಾ ವತ್ತರ ವಕ್ತ ಸಂಯೋಗ ನಾವು ಬೀಜ ಬಕ್ಷೀಸ ಬೋಲ ದುನಿಯಾ ಸಗಲ ದರೋಗ ನಾನಕ.